0: ಸುವಮೆ ಅಯ್ಯೋ ರೆ ಸಂದೆ ಸುವಕ್ಕಿ ಚಲ ಅಜ ದೆ ಸುವಕ್ಕಿ.
1: ಸನ್ 1966 ಮೇ ರಿಷಿಕೇಶ್ ಮುಖರ್ಜಿ ಲೇಕರ್ ಆಯೆ ಫಿಲ್ಮ್ ಗಬನ್, ಫಣೀಶ್ವರ್ ನಾಥ್ ರೇಣು ಕಿ ಮಶಹೂರ್ ಕಹಾನಿ ಮಾರೇ ಗಯೆ ಗುಲ್ಫಾಮ್ ಪರ್ ಫಿಲ್ಮ್ ತೀಸರಿ ಕಸಮ್ ಬನಿ. ಇಸೆ ಪ್ರೊಡ್ಯೂಸ್ ಕಿಯಾ ಜಾನೆ ಮಾನೆ ಗೀತಕಾರ ಶೈಲೇಂದ್ರ ನೇ ಔರ್ ಇಸ್ಕಿ ನಿರ್ದೇಶಕ್ ಥೆ ಬಾಸು ಭಟ್ಟಾಚಾರ್ಯ, ಕಲಾಕಾರ್ ಥೆ ರಾಜ್ ಕಪೂರ್ ಔರ್ ವಹೀದಾ ರಹಮಾನ್. ಯೆ ಫಿಲ್ಮ್ ಬಾಕ್ಸ್ ಆಫೀಸ್ ಪರ್ ಭಲೆ ಹಿ ಕಾಮಯಾಬ್ ನಾ ರಹೀ ಹೋ, ಲೇಕಿನ್ 14ವೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರೋ ಮೇ ಇಸ್ ಫಿಲ್ಮ್ ಕೋ ಸರ್ವಶ್ರೇಷ್ಠ ಫೀಚರ್ ಫಿಲ್ಮ್ ಕಾ ರಾಷ್ಟ್ರೀಯ ಪುರಸ್ಕಾರ ಮಿಲಾ.